nyanko ponche che o re wate ewie man ya re na aye kran kwa wo so no Yehowa ntuni nensi mo wate amane no esoche no efiasia asema ye dia to so woni mo hwe so ye bua fo ide wa koto no Yehowa nyankopon tuni nansim.